ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯ

ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ